ಬೇಕು ನೀ ಜೀವನ್ನು ನೆಡ ಮೂಡೋಕ. ಜಾಂಬೋನೆ ದೋಲ್ ನಾ ಖಾನಾ ಝುಲ್ಛೆ ಭಾಗ ಕಷಾ ಜಾಂಬೇಗು ನೀ ಜೀವನ್ನು ನೆರ ಮೋಡೋಕ.